0: ಹಾಗೂ ಲಾರಿಗೆ ಸಿಯಾಯ ಬೆಹಚಾವರನ್ನು ಸೇನೆ ದುನರುಗುಗೆ ಲೆಹಿ ಬೇವುದರು ತೀನ ಅವತ್ ನನಿಯಗು ಅವ್ ಹೂ ಆಲು ಫೇದರು
1: ಹೆಸು ಸುತಿಯಲೆ
0: ಕಿ ಲಗಾ ಬುಸಿಮ ಫೇದರು ಲಗ ಹೆಸು ಸುಲಾ ಅಬಲ ದೌರು ನು ಲದೌರಗು ಅಬಲ ಚುಬರು ದುನರುಗು ಹಾಹಿ ಬಿರಿ ದಿಸಿ ಪುಲುಗು ಅಬ ಹೌದಿ ಲಾರು ಬೆ ತೌಗುನೆ ಅದುರು ಹೈನ ಹಮ ಸೇನಿ ಬುಯ ಹೌದರು ಕೆ ಅಬರ್ಗು ಇಲ್ಲ ಸಾ ಮೆತ್ರು ಹದಿಸಲು ಬೇಯ ಬಲೆ ಹರಾರಿ ನು ಬೈ ಮುರುಗು ಅಬ ಹದಾರಿ ನು ವಾತು ಗೆಮೆತ್ ಲೌ ಎಣೆಗುರ ಲೌ ಅಬ ಉದ್ರು ಲಿಗಿ ಬೋಗು ತುಮ ಫೈ ಅಬ ಲನಿಯಗು ಹೆಸು ಸುಹೋ
2: ಬರುಹು ಮಫಿಯು ಹಾದಾಯ ಉದ್ರು ಹಾ ಹದಿಗೆ ಬೈ
0: ಅಬ ಲಾದಿ ನು ಸುಮೋ ಫೆದ್ರು ತಿದ ಉಗುನೆ ಅಬ ಲದುರುಗು ದುನು ಸೇ ನಿಲಾರು ಬೇಯ ಬುಯ್ ಹಾ ಉದ್ರು ವೈನ ಮತಿ ಸಾ ದಿಮಿ ಸಾ ಅಗ್ರ ವಯನ್ ಲೌ ಸುಂ ಹೀಬೆ ಮಹೈ ದಗುತು ಸೇನ್ ಅಬತ್ ಲರಿಯಗು ಹೆಸು ಸುಹೋ
2: ಹಿಗೋ ಗುಹಾ ತಪಚಾತ
0: ಓತ್ ನಿಯಾಬ ಹಾದಾಗೆ ದಿಸಿಪುಲುಗು ಆಲುಗು ದಗುತು ಕಾತೆ ಇಲ್ಲ ನದಗ ಸುಬುದಿ ಹಮಾನೆ ಲಗು ಹೆಸು ಸುಲ ಅಬ ಲಿಯಾಬಿ ಅಬ ಲನ್ನಿಗು ನು ಫೇ ಲುಹ ಬುರುಗು ಅಬ ಲಿಚುಗು ನು ಹೋ ಲಿಗೆ ಮೇ ಲದಗ ಲೌ ಉದುರು ಲಿಗೆ ಲಿರುವ ಲರುಫು ದಗು ಹೆಸು ಸುಲು ಗು ಹೋ ಲಾನಿ ದಿಸಿಪುಲುಗು ಲಾರಿಗೆ ಲಾಸಾರು ಲಿದಾಗೆ ಅವೆನಿ ಲಾರಿಗೆ ಹಾತು ಬಚಾತಿ ಅಬ ಲರಿಯಗು ಹೆಸು ಸುಲು ಸಿಮೋ ಫೇದುರು
2: ಸಿಮೋ ಲಿರೋ ಹುವಾಂಗ್ ಇಸೆತಿ ನಾಸಾ ಬೋಸು ಗ ಲೌ ನಿಸಿಯ ಹೋ ಹಾ
0: ಲರಿಯಗ ಫೇದುರು ಲೋ
3: ಆಹನ ಬುರೆಮೆ ಸುಬುದಿ ತುಬುನ್ ಲಾಗು ಹಿಸಿಯ ಬಾನು
0: ಲರಿಯಗ ಹೆಸು ಸುಲು
2: ಗೋನಿ ಗಿ ಬಾಣ್ಯ ತಿ ನಾನಿಗು
0: ಅಬ ಲಾಲ್ಗು ದಿನಿ ಲಾಗು ಲಿಬಿಯ ಮಾವೆಯಸ್
2: ಸಿಮೋನ್ ಲಿರಾ ಹುವಾಂಗ್ ಇಸೆತಿ ನಾಸಾ ಬೋನ್ ಲೆ ತಿ ಮಾ ತಿ ಮಾ ತಿ
0: ಲರಿಯಗ ಫೇದುರು ಲೋ
3: ಆಹನ ಬುರೆಮೆ ಸುಬುದಿ ತುಬುನ್ ಲಾಗು ಹಿಸಿಯ ಬಾನು
0: ಲರಿಯಗ ಲೋ
2: ಗೌನಿ ಗಿ ಬಾಣ್ಯ ತಿ ನಾನಿಗು
0: ಅಬ ಲಾಲ್ ಗಿದನಿ ಲಾಗು ಲಿರು ಮಾವೆಯಸ್
2: ಸಿಮೋನ್ ಲಿರೋ ಹುವಾಂಗ್ ಇಸೆತಿ ನಾಸಾ ಬೋನ್
0: ಅಬ ಲೀನು ದಗು ಫೇದುರು ಲದಗ ಲಾಲ್ ಗಿದನಿ ಹೆಸು ಸು ಲಾಗು ಲಿರು ಮಾವೆಯಸ್ ಆಹಿ ಹಿಸಿಯ ಲುಬೈ ಲೋ ಅಬ ಲನಿಯ ಗುಲೋ
3: ನಂಬುರೆಮೆ ಸುಬುದಿ ತು ಸುಂ ಕಾತೆ ಬು ಸುಬು ಸೆ ತಿ ಬು ಲಾಗು ಹಿಸಿಯ ಬಾನು
0: ಅಬ ಲನಿಯ ಗು ಹೆಸು ಸು ಲೋ
2: ಗೌನಿ ಗಿ ಬಾಣ್ಯ ತಿ ನಾನಿಗು ನಿನಾರು ಬಾವು ಲೌ ನಾಲಾ ಮೆಹ ನಿಬುರೆ ಗೀತು ಬು ಸಾಂಸಿ ಗುವಾತಿ ಬು ಅಪ ಬೀದಿ ಲೆಂಗಿ ಲುಮುತಿ ಬಬು ಸೆರ ಗಮಲುಮು ದಮೇಲೆ ವೈ ಆದಿ ಬು ಇರರುಗು ಬಾಲಿ ಮೆ ಬರುನ ಅಬ ಮೆ ಲಗುರು ನಿಬು ಸಂಬಾದಿ ಅಬ ಮೆ ಲನುಗು ನಿಬು ಲೆಂಗಿ ಲುಮುತಿ ಬಮು ಸೆರು ಬಾ ಬೀದಿ
0: ಲೌ ಲರಿಯ ಗುರು ಹೆಸು ಸುಕಾತೈಲೆ ಲಸುಬು ದಿರಗ ದಿ ಇದಲು ಬಲ್ಲ ಲಿಗಬ್ರಿ ಲೋ ಎ ಫೇದು ಲುಲಿಚುಗು ಓಯಿರಿಗು ನಿಲು ಬೊಂಗಿ ಲಾವ್ ಲಾರಿಗೆ ಅಬ ಲರಿಯ ಗುಲು
2: ಫಲಾಬನ
0: ದ ಲದಿಗಿರಗು ಬೈ ಫೇದುರು ಅಬ ಲರಿ ಹಿ ಲಗು ಅನಿತಲ ಡಿಸಿಪ್ಲಿನ್ ಹಿಸಿ ತುಮ ಬೈಲು ಹೆಸುಸು ಹಾರಿ ಗಿಹಾರಿ ಲೆ ಮೆಮೆ ಅನ್ಯೂರು ಬೈ ಲೋ ಬಗೆ ಹೆಸುಸು ಲಿದ ಅದಿನೆರು ಲೆ ಗಿಯೆ ಅಲ್ಗು ದುಬಾಲಿ ಹೆಸುಸು ಕಬಲ ವಾದಾಗೆ ಎದೆರೆಗೆರೆ ದ ಲರಿ ಹಿ ಬಲಿ ಫೇದುರು ಅಬ ಲರಿಯ ಗುಲು ಹೆಸುಸು ಲಗು
3: ನಬುರೆ ಮೆ ಆಸಾನ್ ಲೆ ಕಬಸ ಹಸುಸರ್ ದಲು
0: ಲರಿಯ ಗ ಹೆಸುಸು ಲು
2: ಆಹನ ಬುಸ್ನೆ ಲಬಾಗರಿ ದು ದಾರಿ ಮೆ ನಗಿರ್ ಬುದು ಕಮೆ ಗೆ ಬೂಮು ಬುಗುಯ ಫಲಾಬನ
0: ಅಬತಿ ಲೈಬಾಗು ದಿಮುರೆ ಹದ ಹಿಬ್ರಿ ಲಾನಿ ಗು ಹೆಸುಸು ಲಾಗು ಮೋವೆ ಬೈಲಾ ನಿಗೆ ಡಿಸಿಪ್ಲಿನ್ ಲಿಗಿ ಮರಿಯ ಗುತಿ ಹೆಸುಸು ಲಾಗು ಮೋವೆ ಬೈಲಾ ಅರಿಯ ಗರುಗುತಿ
2: ಆಹನ ಬುಸ್ನೆ ಲಬಾಗರಿ ದು ದಾರಿ ಲೂಮು ನಗಿರ್ ಬುದು ಕಮೆ ಗೆ ಬೂಮು
0: ಲಿಗೆ ಮೇ ಮೆ ಡಿಸಿಪ್ಲಿನ್ ಲಿಗಿ ಲೆಚರ್ ಬನಿ ಬ್ರಿ ಕಾತೈಲೆ ಅಬುರು ಬರುಗಿ ಗಾರ ದತ್ತು ತೋ ಹಲ್ಲಿ ಹಬ್ಬು ತೋ ಅನಿ ಸುಬುದಿ ಒತ್ತಿ ಲಾಗು ಇನ್ನಾರು ನಿಲ್ಲ ಅಲ್ಲೇ ಲನಿಯ ಗುಬೆ ಅನಿ ಹೇಗಿ ಸರಗು ಕಾತೈಲದಗ ಹೆಸುಸು ಅಹಿ ಹಮುಗ ಅಬುರು ಹೋ ಆಬಾ ಆಬಾ ಅಫಿಯ ವತಿ ಲಾಗು ಮಬರತ ಹಮುಗ ಬುರಿ ಲಿಬುರು ತೋ ಅಬುರು ಹೌ ತು ಲಾವು ಲಿದಾ ಸುಮುಬ
4: ಹವಾದಿಗಿ ಮರಿ ಅಪೋಸ್ತೋಲುಗು ಕಪಿತುಲು ಆಬಾ
5: ಲು ತಿಯೋಫುಲು ಅಬುರು ಹತಿನ ಬೂ ತಿದ ಫುರುಮೆತು ನಿಗಾರದ ಲಾಗು ಸುಂಲೆ ಲದಿಗು ಬೈ ಹೆಸುಸು ಲೂಮಲೆ ಲರುಫುದ ಹಬೈ ಲೂಮಗೆ ಲಗುಮೆ ಸೆಹ ಲುವಾದಿಗಿ ಮರಿ ದಾರಿ ಲುಮ ವೇಯುಲೆ ಲಮುದೆ ರೂಬೈ ಸಿಯಲು ಲುಬಾರಗೆ ಬೈ ಲೀದಿ ಸಿಯಲು ಲೌ ಲುಬಾಫು ಸಿಫಿರಿ ಸಾಂದು ರೂತಿ ದಿಮುರಿ ಹೌ ಅಪೋಸ್ತುಲುಗು ಹಾ ಮೆಹಲನುವದಿರುಬಾಯು ಲೀದ ಬಿಯಾ ವೈ ವೇಯುಲೆ ಲೌ ಬೈ ಉಬೋವಗು ಲಾರಿಗೆ ಲಾಸಾರು ಲೀದಾಗೆ ಓವೆನಿ ಅರುಫುದ ಗ್ವಾತಿ ಲುಂಗು ಫುರಾಗು ಹೌ ಸರಾಗು ವೈ ಆಸು ಲುವಾಗು ವಿಂ ವಾಲ ಆ ಬಾಬುರಿತಿ ಲದಿಮುರಿ ಹೌ ಲುವಾಗು ಲರುವೈ ಹಾ ಬುಂಗಿಯು ದಾಮೆ ಹಲ್ಲೆ ಹಾಮಗಿಲಿ ಲುಬೈ ಅಪೋಸ್ತುಲುಗು ಹೆಸುಸು ಅರಿಯಗತಿ ಮೇಹ ಹೋಂ ಲು ಮಾಫ್ರಿದು ಹಮಾ ಲೀದಾಗೆ ಉಗುರುಗು ಹೆರಿಸಲೇ ಲರಿಯಗ ಹೋಂ
2: Agora ba mama na kufiru furama se lelishi ubi nyugu si hun. Le wago binaria ba hun. Subuti humuti lwago ba disi nitala huwa la uduna. Gama nubu, na suku dirangu di hun, bago malu hadunlaki ni ahu ba disi wa la usifi isama.
5: Dante le ondara gunyuhanya la apostolo guluma Jesuso, aba halu guduni.
1: Wabureme, anihasa dale lumbe, bichu guni ya Israeli lun la ruwe ha?
5: Laringa Jesuso hon,
2: Sinyati Jesuko diruni kala meyo o kala dala lumbe lube nyumu chinglau lupafo, lula dugu ni kata ile. Kamalumu, tamelele adi sisi lisandu wago, ibiho bopafo lube fehu manu wago tanto Jerusalem ki lobo ugudea, Samaria, chilunubu lidisi adi fulasu kukogo.
5: Larige laringa ni Jesuso kata ile, sun ayanha la ariyagwe, aba linyuruni wa, aba leabi aba duwairi, aba ladoura gulao, aba marihi hamali la. Yenyanu ariyagwa siyalo sun amude reina la Jesuso, ligie hasali ragu biyama wugiri harugabu harutu hadagragu. Aba hariyagu hon,
2: wugiri yengali lehani, kawagwa herete ariyagwa siyalo, Jesus meme le amude rupen siyalo humani, liabi yaba itala meme kai harihi ni lidi.
5: Aba ti hagiribu do apostolo gu loige wubu le giribu olio lu uburu gu Jerusalem. Yarafa ti kaiburi milu metru. Dale hachiliru bai uburu gu. Aba hamudeiru lido rumu inyoti. Yen yen Pedro hada, Santiago, Juan, Anduresi, Felipe, Tomasi, Bartolome, Mateo, Santiago le liregalfeo, Simon le lida bai adamurini le giribu kanonisite. Luma Judas ile la mule Santiago. Ondere guanyu haya, sun hage sun adan lu hafuri idu hama ha hibri wuria, Maria ato lugu su Jesusu hama la mule nu. Lagu aba weyu lida dan ligia, aba laramu Pedro hagibu ge sun afiyeti ya hanyemba ya, hawara san wen grige, aba lariye gu hon.
3: Idu guanyu, un tipu ga la gufiru le lariye gu bisifiri sandu li umu lugu kinye David tida lerenu bungi, Lida le la dumre habu lagu Judasi. Le adun de habali aha anigbalin Jesusu adaira. Aba meha hada giewani gu Judasi. Eni gafana ti meha lida wawadigimari. Gamalumu, aba lidi, aba lagain haba fulasu la usensu le afai irube ilu lagu uribani le la digube. Aba laburha inyugie, aba la fonche, aba lafridu sun nisasa. Taliha gambu balin girige ha ganomba in Jerusalem. Aba hatu ni flasu ligia, aseli dama. Mini la lida herenu, lufula sun hitu. La diga burua nyulia tida liliburu salumu, rei de Italuba malugu. Ua hama agana uti ya tida. Aringa tigia nyen. Rua la lubara lu amu. Italalia lubaiti, lunti wanua daha aba wugiri wada gie, le meha vama tisun dan le vama lubai Jesusu. Luma gie dale la badi se rubale in Juan Jesusu, darilumu dale la mude rube sielu, lule megu ala kudasi, lukanyara bai la lichigun fe uwaravama, luagu lagu yugun Jesusu lida gie oweni.
5: Aba ti hiri du biyama hadaga, ose lememe gire bai barusuwasi, lememe gie gire bai hustu, luma Matias, aba hafure idu itere.
1: Wabureme. Buguya le subudi habu bai tunha nigi sungriya. Arufu da bai wong kala hada ge bian wugiria ha banua diru bai. Lun le seri viduni bukaisi apostolu le venye gua Judas. La diga feridi la li Judas i lubara la diga la figun ha. Ani nyudu ha lidu fulasu le la duna bai.
5: Aba ti hadigi ubunu runi aba labri haluago Matias. Luma ge ora ligia aba halila hada ge apostologu.
4: Hechos capítulo 2.
5: Da la chiliru bai liweyuru fedu le pentecostesi, ondere gunhanya sun lanigu Jesusu lida aba fulasu. Sodini, aba lagambu aba arinchu ni nyubu iti sielu ge keidale lafuru aba garaba liherepi. Aba lagambu tido sun mune ton yen habai. Aba lasalira gu watu gemeki kama hamuga inyenye louge hachuge. Afare inhoa yu, louge kada aba hadage. Aba habunchi suha gie lo sifri sandu. Aba hagume seru adimre ha lida buri amu liyeri inyenye luwe hereru segun la dumre gedunia sifri sandu. Lida uburi dan ligia, ye buriano kuri Jerusalem ye hagun fulite lida hafia ni bu tie ge lida ye sufu la su bowo dale hagambu bali arenchi ni ligia aba hondero gugo grigia ibidi ha ho kabala hasanu na la bega kadala aba hada ge grigia hagia agamba hamuti le ari wa guwa bai lida herero gwanare aba taweri do hanigi aba hariye guhama gwa
6: mafu megia galilea na ha dimur habanyi Ida niyati wagambu bali ya adimure halidan lereru kada aba wada agi. Anyehi grigia parutia na ya, media na, elamu na, mesopotamia na, udea na, kapadosia na, kontu na, ama asia na, suirigia na, pamfilia na, egiptu na, lumalida ngebi frasu afrika, lejaguru meme boilo isireni. Anyehi gini roma na, adana utia ya. Anyehi hada gini huriyo, laduga huriyo, ama hazugrigi. Ibiri, Baruha malili gaburi hafini huriyo. Anyehi gini grigia, kureta na hama arawia na sunwa gia agamba wa mutinya adimuri halogu luwari gumbungi ulida vereru mguanari.
5: Weri tihanigi sugu bayi, ibidi ya hon kabala hasani na aba buriti hali judagu hamo wa.
1: Taso amini la sunle?
5: Hibiri, aba hehera haho lani gu hesiso, aba haria go.
7: Bacharu wa nyami ruguhani.
5: Aba ti laraya mu Fedro hama ha hibri unso apostolo go. Aba laria go lo umala lihere ke.
3: Uguri ya kuzena, hama sunha agana uba nye Jerusalem. Agamba humele lube inariye guni hon buidu. Subudi kumamu ke kala lila beikate le harihu bai. Mabachara wati ya mugiri ya hake harita go. Ladana gu bai gili nefu binafi gueto. Kate le harihi bai. Ligia meha le wago bai ladumre ha joeli le profeta dan le laria gu bai. Lido mburime lagum hon veju, linya laria gubungyu, nona habe nani sifiri havagu sungirigia, hadimere haba hisani gluegie nobadina, kevene dubanya weya ya mutu, harihi baniburi inti arufu duni. Lido mburime veju ligia, nona habe ginye nani sifiri havagu idamuni, aba menadimere ha hayumulu kukinye. Narufu daba, onwe mburi kate buiti sielu, Adiga nuguia me milagro lida mua. Narufu dubaginha hita, watu gemeti, luma dueiri lau gumulali ubowo. Laburi gaduba veju. Lafuna dubahati kei hita. Dubarge la chiliru lueiri wabureme veju weiriti ani hanari meti. Ani sume ha guwar tuliri bungiu ha salvaruba. Agamba humai lubeiti le lube nania guni. Hukuya vugirinya Israelina, kele hisubudi, Jesusu le Nazaretna, aba meha vugirle anua diruti eni arufuda lumuti bungi luagu gabafun la lau milagru luma buriseini lela digbe hagana gua lidagi. Lau sunlira, da lela deregerua bihun, aba hafaru ni hilagu bai, lau hedereger unen hon vugirinya gafigo utia, luhadara guni luagu gurua itra kei ligaburi aranse hani, Le larita go bai bungi luma gie frumi eti da. Aba la sefru ne bungi lida ge lubafu oweni. Agu yu guagu da lumuti hata ge hilanya. La diga sinyala gabafu la oweni luagu. La rinya hane uruwe David. Da le ladumre ha luagu Jesusu. Sunwa anda narihi ni nabure me nuba nuba. La ubungi luai gie lomere. Uwa bai egwa gudutina. Ligia tagunda rube na nigi. Eremu hatuguya ni nyenye bui lau ugundani. La bagari dubasun nugu bulau emenigini. La diga migi rumbubadi na lida umuahu. Migi rumbadi bulu la nyala du lugu bubwe le sandu bai. Barufu dubai lemeri I bagari nu. Eni bagunda raguagi dubadina lau binyua. Iduhenyu, lunti na dumre ha hun furangu lagu uruwe Davidi. La diga hilala meha waguche Davidi. Unava ligia eni gayara gili wariki ni lumua chilui lumo uveyule. Davidi, aba meha profeta ligia. Ani subudi lumuti meha lagu frama selali la bungi ulu. Lau afi yuruni lagu lichigu bala aba handa gen la diga wagun lu uruwe ime. Adumre hati lubeti Davidi lagu lasana mkristu lida ge oveni. Lagu ginye meredebu la luani lida habara hilanya. Manyala dun ligia me lugubu. Saragda lumuti lubeiti bungi u Jesusu meme ligia lidage oveni. ani sun wagiye ke fenti volagu lira. Lari ge lanyura guduni mbungi luegi lomere, la usarago uweiri guni. Aba le resi biruni sifiri sandu le frama se lubei von lumagye uguchili. Aba ti lona hani sifiri sandu ligia wawagun. Ligia kate le arika humali bay, luma le agamba humali bay gueto. Mama David amude rubei sielu. Arienga ti David guanargu. Larien hare bungiu luna bureme. Nyuruba luegi novene. Dari nichugunia baga niyu labugion bugudi. Lunti kasubu diruni sunhunguya Israelina. Luagu Jesus sumeme la lehadara gubei luagu gurua. Adiga lali la bungi luligia balava salbara gile. Ligia meginye wabureme.
5: Dahagambu bali katele. Aba lebeluru igairu gutido hanigi. Aba harinya gulu fedru luma hon hibri apostologo.
6: Wadu enyunu kapasan waduk.
5: Aba lerinya gu fedru hon.
3: Asakri kakuma. Badise huguye me kada aba lida liri Jesu Kristu. Ferudu nu alamu gahifigon. Rulamu ge bungi usifiri sandu hun. Ladiga frama se kali bungi lagulichi gube laginye sifiri sandu hun. Luma hon hadiga wagun. Luma hon ha agana ubanya dise. Luma hon sun ha lagura ubanya bungiu. Lulani guhama.
5: Louburi dimure le luma buri amu la dimure he fedru hon. Aba larinya gu hon.
3: Dire kuma, havei ha gribir grigia salufri tinha ha.
5: Itera liante, aba habadi seiru, ha adigubanya gasu lo lereru, aba hayabi keibiri iru wa milu grigia lu hafienu luagu Jesu Kristu weyu ligia, aba hedere geregu hongwa lu hafure indeiru ni le harufudu habai apostolo guhon, afare hei na hamai hamati, ondara guhagia lu heigi fein luma lu hafure yeidu. Lou yano tuweri anigi sungu bai luagu buri seine luma buri milagro le ladigu bai bungi hagana kwa apostolo. Sunha afinya rubaya, lida yano aba buriti hafare inhani le hamati hadago. Halugure ya hafula su luma le hamati, aba hafare inhani lebegi segu le mege rukada aba. Sagu weyu hondara kwa templu rugulu hakudrogulu bungi, lari gya, Aba hondarago lubi aba hadage lu heigi nu fein lida aba lo ugunda ni luma una buguni. Aba hahalawaha ni bungyo, aba tihinsia hama hongrigyo, aba tiha anahe na lania bungyo ha asalbarubaya haun.
4: Hechos, capítulo 3.
5: Luago aba weyo, aba lidi fedro luma huang templu ruguladangri irwa robo weyo, len lorete afure iduni lu bungyo. Sagu weyo, yenyen aba wuguri, maibugu ti luma ge laguri yahon. Baru wugu tiha, lobado ti benari tempul le giri bay bena buidu meruti. Lung lamuri ha hama ebeluri te tempul rugun. Danlen larihi bali maibugu ti nige fedru luma huang hebeluri la tempul rugun. Aba lamuri ha sensu hama. Aba ti larihi fedru luma huang luagu. Aba lariyago fedru lung.
3: Ariha baba wagu.
5: Aba larihi hawagu. Agura ba ya behichi gu sensu lo, aba larinya gu fedru lo.
3: Masensu tina, gamalumu nichiga lile numa tibu. Idaliri Jesu Kristu le Nazaretna, saraba baibuga.
5: Aba lariga deni fedru lo ige luho bule lowere, aba linyura gu ni ora ligia. Aba ledere bugudun lugudi luma lumuru guto. Aba te lachubaru lularamu, aba leibugu. Aba lebedru hama tempo lugun, eibuga ino. Achuba heina, adimure heina luago luweri gubungi. Aba harihi ni sungrige eibuga luma adimure he luago luweri gubungi. Weri tihanigi luago lea susare dubailu. Kei subudi habali wugiri ligia. Subudi hamei luago ligia la leya ha anyuru bai amuri ha tubeneri tempulu. Le giri bai bena buidu mereutu. Migire gudi lumuti ya maibuguti le arida gubai. Pedro luma huang. Sunti grigia, aba heibago lou tuweri hanige luago tubara nda tempolo le gire bai lubara nda Salamon. Le nyen habai. Dale larihi bali fedru katele, aba larinya gu hon grigia.
3: Huguya Israelina, kawagu taweri da hanigi. Kawagu haria gu wakama hamunga wagia reida wagu dubalimu girile. Eibuga gudela wabafu oluagu la uara gu woma. Mama linya. Bungyu leha bungyu te wagutagu, Abrahamu, Isaac, luma Jacobo, ligi arei da guagu du balin vugiri le, lun lichiguni linyu agei uweiriguni lun Jesu Kristu le lirau. Ligira, le meha hedere gerubai hong luru dugu, ani da lalugun pilatu ligira gduni mahatu. Lubara geka muria halu ligira vagdun Jesusu le sandubai eni richagua, amuria harigu huguya lu ligira vagdun aba gafara hati. Itara lin hafaruni le ichigu balin ibagari le timati. Gamalumon, aba lagu yu guagduni bungyu eni gefenti valagu lira. Ani han vugiri le harihibe, eni subudi humei, lau lubafu meme Jesusu ligia le resibira erei. Afini luagu Jesusu, ligi arei da guagu du balin kei harihini. Subudi nali ni duenyo, luagu bidi ala meha hun kala hadigbe dale hafaru balin Jesusu, huguya hama habuti. La usun lira, gufli lumuti bungu le meha larien gu behada gen profeta gu, luagu lunti lala sufri rubala Kristu, ligi alubeiti asakri ga kuma, giribu huguya melu bungu, tibaba lamu ga hifigo. Aba meti ganyara la lichigu bungyu emera gunitu nguwani, la ulona hanen Jesusu le Kristu, le anua diruba ilubara gya frumi etida. La usun nunti la lereda nu Jesu Kristu sielu gueto, tarime laran serune bungyu sun kate le larien gu bihada gya profeta gu ha sandu banya, ha abagari du banya, lida meha dan le sigihilibe. Itara lian lubeiti, arien gati meha Moisesi huan wagichagu, Lona ha bababure me bungi aba profeta hidangye guanargu ke lona hanina. Gagamba di huma lu sun le lube lariengu ni hun. Adiga sun ha madigu ti engasu lau le lariengu bai profeta ligia. Hagida ruba hadagye lani gu bungi. Itara lien lubeiti, sun profeta gu luma ge Samuelu lulubaru wa go. Adimere hatinya, libugiri burikate le lumbe la susera du lidon buriveyule. Huguya lumba ingeresi birunin, sun le lariengu baibungi hada gye profeta gu. Luagu tuginye hafule sei, daradu lemeha ladigu baibungi uhama wagicha gu, da le lariengu bailu Abrahamu. Nabiniru mayasun girigi ya hao ubogu gubanya, hao baduga wagu. Abalanua dahani bungi lirau, lulona hani hon furumye, lula binirunu, kadaba hida gye, laula sagarunu lida gye luriba higabu.
4: Hechos, capítulo 4.
5: Yengi e Fedro, luma Juan adimure hon grigia, lige hayabi hafadire guhurio, hama habuti gusudara ha onigiru baru tempulo, hama ha lida banya hadamuri saduseogu. Gainitia, ladiga harufuda ha Fedro luma Juan, hon grigia, arienga hagia, luago arufudua la, luago hasaroba la grigia lida ge oweni, luya habagaridun, ladiga sarala Jesuso. Aba ti hanigu niya adangre. Aba hadaru niya frisirugun, dari laruga kei dari halilubay. Gama lumo, saraguhaya hadage ha agambu bali uganu le hichigubay apostologu afinyeru tiye luago. Ha afinyeru baya, harigu wuguria kei buriyanu sengi milu. Laruga, aba hondara gu habuti gu huriyo, wuguria weirigu te lida hafinye, hama arufuda te lulurudu Moises Jerusalem. Yenyengien Anasi, le fadri le inyutimabe, Geifasi, Juan, Alejandro, hama sunha hada geba ya liduhenyo Anasi. Aba ti haunaha, anigei Fedro, luma Juan. Aba hichugu niya lamida wa hadamuri, aba haria guhon.
8: Ka ubafu o ka ida iri harida guagde wuguri le?
5: Binyu Fedro lo sifri sandu, aba laria guhon.
3: Habuti guhuriyu hama vugirinya wedi gutinya lida hafinye, kei haligu duniva, luagu buiti le digu bei lun amba vugiri sanditi, ida liya la larida wa guagudun, usienti valuha subu dirunin, huguya hama sungirige ha Israelina, luagu lau la lubafu Jesu Kristu le Nazaretna, aniha lubai vugiri le ya higibu ginya areida guanyu. Jesu Kristu, le meme hadara gubei luagu guruba, Le Lazara gudubai bungi lida ge oweni. Jesusu ligia. Ligia dubu le umbe hichi ga mebereseni. Huguya ha abuno gutinya muna. Gamalumu. Nyubu ge lulun ligia bala dubu le tima timat. Uwa tiamu lula salbaruni valoedige Jesu Kristu. adiga michu tibungi amu iri ubo wagulu ganyara lava salbaru luegi.
5: Da harihi bali gumadi matia luago adimrehe la Fedro luma huang manufu dega ni muruso, ani subudi hamei luago mama hama grige aturihe tia sarago, luago grige hama hafrumi aguarege, abata weri du hanige, abati hasubu diruni luago hada getia la ha meha eibu gubanya luma Jesuso, keiti yenye lubai wugurile areida wagwaga dubai hama, rara ligia sinyati harinya guluru du nikata, Abati honahania, luru de Fedro, luma huang, luma wugurile, areida guale, by bogudi, lue hadamuri, lugayara baila, hayanu hahamago. Hariagati?
8: Kabasan waduga ha wugurin, ha? Subudi hamuti sun haga noba in Jerusalem, logo aduga hama lila milagrule, anisienti veye da gunlao. Lumaburu chagunla uganu, logo kate ile, lida sun fulasu, veveri di anya luma dimore handige hama, ni ka un lida liri Jesus lumagin uguni.
5: Abati haguaru hon lu hebeluru. Aba haria gu hon lu madimure ha hama. Marufu da hagia me lida liri Jesusu. Aba haria gu Fedro luma huang hon.
3: Samina huma hungwa. Ahin richalu beli gibu ge bungi lula digun le hubebe. Igira le lubebe bungi. Wagia, sinyati vama ni chulau kate le arika wa malibe, luma le agamba wa malibe.
5: Aba yati heweri dirunia gu madimatia. Aba higre ga dunia. Madari tiyan ida luba la hadiga ni kata hou la diga dimure hetien burigrige buiti luago bungi luago kate le asusare dubai. Wugiri le reida gubai lo milagro ligia. Waria le sigi lo bian wen irumu lao. Dale lafuri dubai, Fedro luma huang furisi rugugia. Aba houdi le yehe habai hapanago. Aba habahi da guni sun le haria gubai habuti gufadire guhama wugiri ya weri gutia hong. Da hagambu bali, aba hafuri ya idun, sun hagelu bungiyo, aba harinya go.
8: Wabure mebungi ubei, leadugu bali sielu, ubo ubarana luma sun kate. Harinya katibu, lau lubafu sifri sandu, liyumu luguge David le meha bubuwe. Malati hachagara gunecha anu hagibe bayi ubugi yote. Malati hasami narun hada agwa, kate ile mesei wini. Awugri hoa tinya, uruwe guhama gumadumati halani na ubo ule. Ondra wahagia lu, eleda gun kontra wabure mebungi. Luma kontra, uruwe ile lanua diruwe. Ani susara ti itara, ondra guatinya, erodesi luma ponchi pilatu. Hidan uburu ule, hama hamama boi huriyo. Luma hama israelina, luhadigu uriba ni lumbiro Jesus le sandu boi, le banua diruwe. Laulira, adiga hamuti sungle baransi haboi, lula susara dubala. Wetonti, wabure me, ariha boi hasia duruniwa. Ruba niki won wagie le bubuingu lu wadumure habuago manufu devu. Harufu da bai bubafu la ubarei da guagu dine sanditinya ani adago bugu ya saini luma milagro li dan liri Jesusu bubuing le sandibu.
5: Da lasu rubai hafuri ya idu. Aba langi gichu fulasu le yen lubai hondarabu. Aba habunchu sun hagie lo lubafu sifri sandu. Aba hapuri chihani lere rubungi yo manufu devu. Sunha afinye rubaya. Aba labu haritago, aba labu habusero. Uweti ni aba ariyago te luago lomege luago lani la labu go. Sun kate ihani sun guwa luago. Aba ti hasigiru apostolo go adimruhe luago lasaru wabure me Jesusu lidage oweni, lo sarago ubafu. Aba ti labiniru ne bungi sun hagia. Uweti ni aba hadage emege ruti ni kata, ladiga sun haga fula subanya o gaba, aba buri halugurunu, Aba hanigo ni tebegi, aba hederegeru ni hon apostologo, lo lafare in hon hada ha emege rutinye. Yenye inti aba hadage ladigu wago lewi, giri ti hose, agura houti, lo ago ubohu le giri be chipure. Aba hatu ni apostologo beru na ve. Mini la lira, le ichigu be idigu dago. Ugiri ligia, aba laluguru ni lufulaso, aba lanigo ni senso, hederegere hon apostologo.
4: Hechos, capítulo 5.
5: Yen yen ge aba ugri giriti ananiasi, tuma safira, tolumari, aba haluguru, aba fulasu. Ugri ligia, aba lanuga lida ge sensu. Aba lidi lo libri hon apostologo, la famura kama hamuga ligia rigunye libihe loago fulasu, ani subuse titi sun kate itulumari. Aba tilarinya gu Fedro lu.
3: Ananiasi. kawagu bigira lu lagani runu mafia baningi lu ladig lu beyedu ni sifrisan. Lau barederu lau libiri sensu le afai rubi bu luago fulasu. Mafunage bifula sumeha fulasu. Larigi en baluguru ne. Mabi sensu sensu lu badig ni le babu serubi lau. Kawagu basamina na badig ni kate le. Bungi balgu be beyeragun. Mama wigirinya.
5: Da lagambu bani anania sikate ile. Aba labri ha hilagube. Sunti ha asubu diruba likate ile. Aba hanufu dedago. Aba tihayabi nibure ingia. Aba haubura guni anania si. Aba haniga ni abuna. Keiburi iruwa ore larigia. Aba tebeliru lumari anania si. Ibide unikate tun luago le asustere dube. Aba laringo fedru tun.
3: Aringa bay nu. Ahi luago lubei ebegi le hariango bei haluguri fulasu.
5: Aba tariago.
9: Aha, luago ebegi ligi.
5: Aba lariago Pedro.
3: Kasa wagu rebelo lido uarani. Luhochago ni lani bungi usifiri itar. Anyate hanegu balimbu mari abuna. Hanega di buginye.
5: Lida meme ore ligia. Aba taburi ha hilago bei lubado lugudi Pedro. Da rebelo rubei niburu ingia hagia. Adari ro hilaro. Aba hasagaru no, aba habunu no loba getuma. Sunti grigia ha afia ben loa o Cristo, ama sunha a subdruba ni katele. Aba hanufu de dago sarago. Adago atia buri apostolo sarago seni, luma milagro ha da grigia. Aba ati buri hondra go sun afia te lida fulasu le gire ve lugar anda salamon tempo logo. Ua te meha ni aba hada ye ha mama bai afia te, hondra go tia hama afia te la diga manufu. Lau sun hisi hama sun afia te hong grigia sarago. Eibu eyo, eibu hayabi grigia lu hafia ro luago Jesu Cristo. Dandu wugurinha, keisi wurinha. Aba ha hasagara gunia grigia sandi te uma darugun, tida habara le luba lasigre Pedro. Gayara lamuga hareida gu lourugu tadagaro liawa di hawagun. Yimbu itinha gien sarago grigia lida geburi fulasu jarafati lu Jerusalém, hau sandi tia hama ha gawago tia sifiri guguriba tia. Sunhagia areidaguatia. Abati labuncho fadri le intimabai, hama hanigu sadu seogo, haluma banya lou gimugo. Aba harga duni apostologo, lu hadarunia. Gama lumo, aba ladaruni, aba lani wabureme angeli tibene refurisio aria boligia, aba lafri da gudunia, aba larinha guhon.
10: Heiba, hararma me tempo. Aba na hatuwa da buhumu grigi logo mungu sulane na ipaga ile lishu kwa Jesu Kristu.
5: Da hagambu bali kate ile, aba haudi tempu drugun laruga binafi giwa, aba hagumesteru arufu daha. Aba ti londaru niya fadri ile inyo tumabe hama haluma baya, sun linyo aga ilurudu, hama abutigu Israelina, aba hauna ha aniga ya apostologu frisi ruguginya. Da hatilu ribai sudarugu frisi rugu, Madari hamuti anyen, aba hagribudu, aba harinyago.
11: Darunu linya wadari runu frisu. Ninya no sudara bena buo nigira. Gama lumo, dan lewa belu rubai, madari rutiva ni aba hadage apostologu nye inunada.
5: Dale hagambu bali habuti gu fadri gu luma habuti sudara ha onigiru balu tempu lukate ile. Aba haligu dagu hongwa, kaba lafu na ida lebe dakate ile. Lida ora ligia, ligia liabi aba wuguri, aba larinya guhon.
12: Hayai wuguri ya ha hadaru banya frisurugu, arufu da haungurigia templurugu.
5: Aba ti lidi habu ti onigirutia hou sudara, aba hanugunia loubuido, ladiga hanufu de luwe hachamura gugurigia dubu hawago. Dan hatiliri bai hao, aba hichigunia ligibuge linyu aga lurudu, aba larinya gufadri le inyu timabai hon.
13: Veri di wamadi no marufu te hadi ki huma lidan liri Jesusu ani ka hadi bungi te huma sun Jerusalem laule harufu te haboi ani busiye te hitu ni duru wawa gulogo longe guguri ligi
5: abati longa bu Pedro ama ha Hebrew apostle du
3: nunti bagamu ni bungi lau wadiki ni lela riengu bei lu bara gele hariengu bei guguri leha bungi te wagichagu ligi asara gudu beling Jesusu. Le meme hafar bai lau hadar guni lagu aban guruba. Grula li bungi uweri guni lung. Nyurugu da lei luegi lomere. adiga lali abuti me luma salbara gule me kayara lamo gaha sakri ha israelina luma ginye ferudu no balaha figo gefenti bola gulira gefenti ginye sifiri sandu le lichu kwe bungi honga nyudu banya laule larinya kwe
5: da hagambu bali linyo age nduru dukatele aba hagayitu aba yebe habuseru hafara gunia hilago kwe yenye aba fariseo hada luru dugu Giriti Gamalieli, maestro lida lirudo Moisesi, inebeti hongrige starago, aba lararamu, aba lariago, luhaniguni o apostolo go lida ge adamureni luago murusu ora, gayara lamu galadimure ha hamare ge lirudo. Aba lariago hongo madi matia,
0: ugri ya Israelin, goni gi humati allaule lubai hadugni ha ugri ya ha, harito go humati luago Inyoro go lame ha teuda si lungwa ariega logo aba la uguri wairi gutiligia aba ha falaru ni gadir sa ugurinya ani afaruati hilagube sunti ha falaru bali aba hawaru dagu aba lagumuchu sunkate larige lida lidani ha bah duni ugurigia ligia linyoro go hudasi le galilea na lungu Sarago haya afalaru tilida labusa erunye be lagara bagun luagun kumadi. Afaruwa tiginye, abaginye, hawari dagun sunha afalaru bali. Igire humanya lubaiti ugini ya ha, madara go huma hungwa hamu. Ladiga ahi nghani lubai ugini ya ha, katele harufu da habai, lumale hadiga bai, lagumu chogubu. Gamalumo, ahi lani lubai bungiyu, hasinya lubai agini chogubu. Gounigi huma, Loi hagenda go yala luma bungi.
5: Aba haha rusungu bai lole larinya go bai. Aba te hebela ga dunia apostolo go. Aba habai chuni. Aba harinya go hon lu habela hadimre halida liri Jesusu. Lari gen aba higre ga dunia. Aba hafri de apostolo go hama ge luru dogo. Gunda yo lo larih ne bungi kaisi grige ga dinna matia. Lu hasufri ro busiga no loi ge liri Jesusu. Merede titi Harufu da ha templo rugu, luma tida aburi muna sago weyo. Harinya ga hagia, luwagu Jesusu la Kristu bai, le agura bahou bai.
4: Hechos, capítulo 8
5: Gunda titi saulu lou lafaru esuteban. Weyo meme ligia, aba lagume serun aba onwebu eiba honi, harigi ha afinye bai luwagu Jesu Kristu Jerusalem. Aba hanura ha lido bire lirahi fulasu Judea, luma Samaria. Apostolo guguinya no manura ha. Aba hayabi wugurya, aderege gotia hongwa lubungio. Aba habunu ni esuteban, lo sarago iruni, lo agulonwe. Aba tilasigiru saulo eiba haya afinyatia. Aba halebeluru tido sumuna, lo lasagaru niya wugurya hama wuria aduru hena. Aba launa haniya furisi rugun. Hati anure habaya, aba hapuri chani oganu buiti le yen lumuti hodi, aba lidi aba hada ge giriti Felipe, uburugu Samaria, aba lagumesteru adumri ya honha yen banya luago Kristu. Danha le hagambu ni Felipe, ariye hamai buri milagru le ladagu bai, aba hondera gu sarago grigia agamba ne larinya gu bai. Ladiga, areida guaga dati sarago grigia gawago te sifiri gu guribatia, Aba buri hafuri do sifuri guguribati aguwa rahei na hada ya haga wago bali. Areida go hagia starago fadago waya, hama maibu gutia. Sunti grigia lida fulasu ligia, gunda te luago katele. Nyenyen aba uguri lida fulasu ligia giriti simon. Gabin rahati meha. Linya hali ayeha ya grigia samariana, lau larinya go hon luago mama la frume guarega grigia ligia. Agamba hamuti sun grigia buido, hama ge ha gudeme gutia, daga hamo weri gutia, aba harinya go.
0: Ibiha lumuti grigia le onwe bulubafu bungi.
5: Aba tia hadiga gasu lo, ladiga linya hali eye haya lao labinya raha. Dale hafien rubai luago ugano le lichigu bai Felipe hon, luago lariwa ha bungi luma luago Jesu Kristo, dando wugurinya kai wurinya aba habadi seirun. Simon meme ligia, aba gia la finyeru, aba gia la badiseru, aba lagumeseru afalare Felipe, le tuweri lanigi lo onwe buburi milagru luma seini le ladiga bai Felipe. Dale hagambu bali apóstolo ha Jerusalém e logo recebe hamali la Samaria na lerero bungio. Aba hona hani Fedro luma Juan yehe. Dale hatil ribe. Aba hafuria idu hawago afiete ha Samaria na luliabi balan sifrisado hado. La diga meabi gile la sifrisando lidon ni aba hadagi. Badiste ire gugia lida liri wabure me Jesusu. Aba ti hichigo ni Fedro luma Juan hahabu hawago. Aba leabi sifri sandu hadon. Dale la rihibe Simon luago yimbu ila sifri sandu hado gridia. Dale hichigu ni apostolo kuhaha buhawago. Aba lalugu laganyi hani ubafu ligia hamagia lo senso. Aba larinya guhon.
14: Rukma ikinye ubafu lenu. Ludamela nichigu nuha bulogu furume ugwarigu. Luginye lera sipiru ni sifri sandu.
5: Aba ti larinya gufedro lu.
3: Baiba mafio gati lau sumbi senso. La diga harita go tibu lau ganyara la la gany hon kate le la deve ha bungiu. Maricha tibu, mafana buguya li da veseri bidu lu bungiu. La diga muwanan tu baningi li gibu ge bungiu. Asakri haba, ajumro go buguya me lu bungiu. Lu ferudu na lani bu lagu uluriba barita gu. La diga ariha numuti, lagu buintinya la baningi la uribani. Eni ragunye linyadi bu buribani.
5: Aba te larinya go Simon.
14: Afrei da rumar lubungi ou no ago. Luma sucera do lá, nem cata no lida agen le harinha go bem.
5: Lari e hiti go fê lo ago Jesus Cristo, luma hadimure hani, lerero bungi o lida fulasso ligia. Aba rapuriti hani, apóstolo go ugano buiti lida sarago liranha e fulasso Samaria. Lo ago haoia suhari gon, Jerusalém. Lari e cata ele, aba larinha go lani wabureme bungi o angele lu Felipe.
10: Ranceba. Vai para o lago sul, lida aqui a uma lê a rede de Jerusalém e a minha burro do Gaza.
5: Ligue a uma lê a segreba e lida aqui a fulaço magueira, ué. Aba larança era o Felipe, aba lide, uma darugo, aba larinhe, aba uguri, etiopiana, loba loba. Uguri ligue a siante garela, aba uguri uirigut. Ligue a guinha, gamani heribe e lousu tisenson, candace, toluruete, Etiópia. Liabia ti wugri ligue Jerusalengue, larige lidi ahudrogua lubungio. Lagribu diante lagueiro, yutida abacaro. Ali reinelon li libro profeta Isaías. Aba ti larinha go sifri sandu lu Felipe.
10: Yarafaba tuago caro tura.
5: Aba la yarafa do tuago caro. Aba la gambo ni la liha ya la wugri ligue tida li libro Isaías. Aba larinha go lu.
12: Bu farado bu buti sale bali kabu.
5: Aba lari ngu guduri ligi elu.
14: Ida lu bage gu farada nani? Uo ga kaba la fura ngu agu dinu.
5: Aba lari ngu lu Felipe lu ladi nu lumo lu la nyuru lo bage. Ani ha buri dimure ile la li habu.
3: Baru wa tikei mudu lu la farun ilagu bage. Ita rakei lerederu mudu maninyu hagibu ge ha asaru bali. Ita rali yanginye Maria gula ni kata, una buguti la nugu, ani michu gumwa tiliri chalu, sinyabe la dimre hong hawagu la diga wagu, la diga gumuha la bagari dun ubowo.
5: Aba la ria uuguri ligia lu Felipe,
14: adiga bai fulese inu, ariya gabai inu, kasa wa ula ria ge uuguri le, aburi habai dimuri le, luogo o di luago amo.
5: Aba ti lagume sero Felipe arufu da hilerero ubungi ulu. Luma gyele nyenge lubei lagume sere aliha. Aba lichigu ni ugani luago ti Jesus ulu. Danti le hasi gribe lida ge aba fulasu le nyenge lubei duna. Aba lariego uguri ligia.
14: Anihati ye duna. Siyati sa nabadi serun.
5: Lariega Felipe lu.
12: Aya finye bubei lagu Jesus Christu tausu banigi gayara ti babadi seru.
5: Lariega uguri ligia lu.
14: Afiyati na luagu Jesu Kristu la lireu buibungi.
5: Aba ti larama gedunu karo. Aba hareiru biyangu boi hagie dunarugun. Aba labadi seiru ni Felipe. Da hamude rubai dunarugu gia. Aba lanugu ni lani bungi sifri Felipe nyengia. Aba marihi lale la uguri ligia. Aba lasiru ni leibugu bundai. Aba ladariregu Felipe lungu wa osoto. Aba lasegre lida agen na burifulaso apuriti reina lei ugano luago ti Cristo darei la tileran cesareia.
4: Hechos, capítulo 9.
5: Sunda alegria, merede te la sia de erunia Saulo afinha te luago Jesu Cristo. Ava lidi lumo fadre inyo timate lida hafinha hurio, amuri e gara da louto o bafo lo lidi tida buri haligilisi hurio to Damasco bon, alo hanya ha afala rubali lemere Cristo, lo lanugunia adangre gua Jerusalém, dando wugurinha kei urinha. Luago leibugu ni wago, da yarafa lelu Damasco, sodi ni aba la durango aba la rugonga sielu ge gayego lo. Aba te leigwa du Saulo muargun, aba lagambu lorinha gu aba umala lelun.
15: Saulo, Saulo, kasa wago iba hama.
5: Aba te larinha gu Saulo.
7: Kata bu sana buleme.
5: Aba larinha gu umala leligia.
15: Jesus wago, lememe kuiba hapa iba. Saraba, belugo burugun.
5: Wugurin ha uwara bayaluma Saulo lida luweyasun, aba hararamu lo onwebu anufude ladiga agamba hamuti umalali ani marihi hamuti lea dimirehabe. Aba lasaru Saulo muwarugu ginya, dalelefege chubali lagu marihi hali. Aba tiharga duni luhobu, aba hanugani uburugu Damasco. Aba leredero iru waweyu yen marihiga, meigi linya matu nikata. Nyenyen aba afinyati luwagu Jesu Kristu nyenyi Damasco girit ananiasi, le umbei la yawa dago waburema Jesuso, aba larinya golun.
15: Ananiasi.
5: Aba launa bu larinya ga.
16: Anahaya anabureme.
5: Aba ti larinya go wabureme ilun.
15: Biba gwento gwento luwagu kuma legiri bisuruti. Dame le kwachilo yorubi yehuda se, balibu tahame luwagu aba wabugiri tarusu na giri tisawa. Batali rubi yeye afunyeke. Ani ayawa tawale aba wukure gibi ti anania sino. Aba lishi kuni lulo buluwa buluga yara lala ina.
5: Da lagambu bali anania sikate ile, aba larinya gu.
16: Nabureme, gibe ti nyabahu da guti unu logo wukure ligia, lumo logo sumu wariba nile la dago be hon hafinye banyambuago Jerusalem. Gwento, liebe nyahu lao bafu hamage habuti ufadri gu, lula dana gu mien sumu haa bani gu banyo.
5: Aba larinya gu aburi eme ilu.
15: Baiba, tatega nungu tira nali guguri ligia, lula timre hanuwako mambunike hamama banyaburiyu, luma hon haro ete, luma ginye hon Israele, au wanari guba aruhu di son kati den gubi la sufri luni, lula sufri la kudeni.
5: Aba tindidi Ananias lida ufulasu lenyen lubei Saulo, aba lebelu rumunado, aba lichigu ni luho buluago, aba larinya gu lu.
16: Nibiri Saulo. Lo na hena wabure me Jesus le arufu da we lungu wabun logu uma daba ibia binyahu. Lo gayara ya la barihi, lo ginye babu inju lao sifiri sandu.
5: Dida ora ligia, aba leigwa du kama hamuga aruro lo ige lagu. Aba ya larihi, lari gya aba lasaru aba labadi seiru. Lari gya aba leigi, aba leredu, aba lerederu atri weyu hama finya te ha aganobo e damasoku. Aba ti lagume seru Saulo apuri chetida buri haligili sihurio. Larinya galuwagu Jesusu la lirebo ibungi. Sunti haa gambu bali, aba taweri duhanigi harinya ga.
7: Masa ni haa ugiri lenya haa iba habali ya haa falaru bali Jesusu Jerusalem. Maligie meme le nyumbi bai ya lun la nagu ni wadara. Lun le dere geruni ya hon habu tiku fadiri.
5: Aba tima la puri chiha Saulo lo anigi. Arufu deiluwagu Jesusu la Kristu bai. Darilu labule idagwaga dun hao hurio ha agano ubay Damasoko. Lari gesaragu weyo, aba heledagu hurio lu hafaru ni Saulo hilago bay. Aba lasubu dirawaga dun, le habuse rubay hadiga lu Saulo. Weyo wago, ariabo, hagura bahani hurio luwago libenari uburugu lu hafaru ni hilago bay. Aba hichigu ni afinyate lidaw aba fania weriti, aba harari ragaduni ariyabu luwege bariyaru le gayegu bay lo uburugu, aba leseforu. Dane la tiliru bay Saulo Jerusalem, aba yabe lalugu ladaragu lungu hado wafinyate. Sun hagia hanufudete luwe, ladiga mafinyate yabe luwagu wafinyate lilaluwagu Jesu Kristo. Aba lanigu ni beru na we hagibu gion apostologu. Aba labahe dagu hon luwago lariye ni Saulo Jesusu luwago laibugu ni wago. Luma luwago la dimureha Jesusu lun. Luma luwago la puritiha Saulo furango luwago Jesusu uburugu Damasoko. Aba tiheresi biru ni Saulo keisi hanigo. Aba laibugu hama Jerusalem. Apuritiheine luwago wabureme Jesusu furango. Lari y la dimre haluago Jesús o hama jurio ha dimre bain griego, así que en el ligue hama, aba habuserun, hafaroni hilagube. Dale hasub de ruba ni afiat yakatele, aba hanigani saulo o burugo cesarea. Yengia, aba hona hanitaruso. Lido bridan ligia, buiti hoserun o afiat eluago Jesús Cristo ha gano bain judia, Galilea, luma Samaria. Aba hedere bugudu lida hafien luago Jesús Cristo. Falaha mãe lê lubaibai, recebe hague guraço luma gesi frisando. Aba agão den na hama afinharutinha. Dale lebelu hanha lubai Fedro, lida uburi fulaço lo líder agunia ha afinha banha luago Jesus Cristo. Aba agen lidi arihen lanigo bungio ha uburgo banha lida. Yen ladadira aba uguri giriti enes, uidi irumu lou gabanarugo lou fadagual. Aba larinha go Fedro lum.
3: Enesi. Arei da guarda lumutibu Jesus Cristo. Saraba, anan sebo bigabana.
5: Aba Lázaro Enéas ora ligia. Aba harini sunha aganobo elida, luma sarão. Aba higiro ni binado rafinha, aba rafinha logo Jesus. Lida meha dan ligia. Nhenho meha aba afinha tu, aganoto hope, giri tu tabita. Leme metorucasi. Lida griego, mini la lira, usari. Uri tuguya, sun adato adaga buiti, idra gotugia gudemeti. Lido dan ligia, aba tasandru dorcas, aba tonwe, lari gehaga wagadunu, aba hariwa chaguagadunu. Yarafati ti hope lu lida, kaiti hagambu afinete logo anihe lanye, aba hona habiama uguri ariangalun.
7: Adaga ba flesse won, nyubi ba ja hope laulufuresen.
5: Aba ti lidi fed ruhama, Dale la tilere bay aba hanigani tido rumu ton yen tubay hilaro. Aba haguri ridago sungurinya ha hilago anya baya umarigo lao. Ayahu hatari. Arufu da ho buri dunigo tuma simisi to buri tahu chagubo dorka si dami hamome giru lun. Aba lafuri da gaduni efedro sun ha yen baya. Aba lahu drogun aba lafuri edulu bungyo. Aba tilarihi tuago hilaro aba larinya gotun.
3: Tabita, saraba.
5: Aba ti tefege tiuni tago, da tarihi bani Fedro, aba tiura gutungua, aba larga duni tuhabu, aba lasara gaduno, larigia, aba lagua ru hongurinha hagia, hama hibri afinha te hayenbaya, aba larufu dunu hong, miuanyo, aba lagambu katele, lida sun uburugu hope, aba saragu hama afinha rutinha luago Jesus Cristo, aba lerederu Fedro, saragu dan lida uburugu ligia, Lúbia Simão, lena d'água bem, ora animal.
4: Hechos, capítulo 10.
5: Nhenhen aba uguri uburgo cesarea, giriti Cornelio, abuti hon sudara ha italiana. Uguri ligia hausu liduhenho, derege gotinha hongo lubungio, hudugo te lubungio lousu mama hama hurio. Ruti burguinha estrago senso lo hidra waguno a hurio, anisun adan la furie do lo bungio. Logo aba weio, caibre la danre uro robo weio, aba la salirago aba lani bungio angele lo furango, aba la riago lo.
10: Cornelio.
5: Aba la redero Cornelio, ariago e angele ligia lo starago anufude, aba la riago.
3: Caba buseruba in nabureme?
5: Aba la riago angele ligia lo.
10: Adan balale bungio bafuri ligia. Hari halai beri kata yang lebar dan berlubi dari guna guna mati. Orang baru bayi itu mungkin yang guru berhope, lo hauguni Simon, legi ni giri bayi Fedro, lo lebi pun, lo bayi Simon le aras bayi hoga ni mana, le kaba bayi lau barana.
5: Dalam yang dia le ahel le adumur bayi luma Cornelio, abal lagu ruhong biama hada ya lumusunya luma abal isudara, sudara ligia. Aba uguri derege goti lungo lo bungio, lemeni gira Cornelio. Aba labahe daguni sun kate hon, aba lona hania uburugu hope. Laruga keibure amidi rugun, sun ayara fadena hama uguri halu hope. Aba lamude rufedru tabu lugumuna, afureida lo bungio. Weri halitili lama ora ligia, busien halilegi, dale anyaha lubei aransere ilegi, aba gawene di la itara, aba larihi ladara go cielo. Aba tiabi aba kato kama hamuga aba sidi grago loige gadri taride, tiabi arere na muarugun, tida sidi tuguya, yenye nusun hawiyari animalugu, gadri go tugudi, hewe, Hama dunuro. Aba ti lagambu larinya gu aba umala lilun.
2: Saraba Fedro. Afa haba hada ni anima lugalun baigi.
5: Aba launa bu Fedro larinya ga.
3: Uana bureme. Megi hagi dina nikata leva nigu bekei viyeti.
5: Aba yeti la dimre ha umala liligia lun. Aba larinya gu lun.
2: Le kate le la rumba da gudu bai bungi lo. Mani gaba lwagu biye lan.
5: Irwenye weya su la sustere du kate le. Lari gien. Aba ya tamude iro sidi tugu ya cielo. Sunti ya nihela Fedro lo lue.
17: Estás escuchando Fe Lo Bíblica. La Biblia en español, inglés, garífuna y quechí.
5: Anichu gube kate le la.